ಏಕ ಮಹಾಹಟಿ ವಿಶಾಳ ಏಕ ವಿಶಾಳ ಮತ್ತ ಮುದುರಾ ಏಕ ತಾಂಬಡೆ ಬೋಡಕೆ ಏಕತೆ ಕೇವಲ ಸುಡಕೆ ಏಕ ತೀರ್ಥಾಟನೆ ರೋಡಕೆ ಏಕತೆ ಮುಖೆ ಮೌನ ನಿಷ್ಠ ಏಕ ರಾಖಿ ಏಕ ಸಂಖ್ಯೆ ಏಕತೆ ಅತ್ಯಂತ ಬೋಲಗೆ ಏಕ ಪಾಣಪಿಸಿ ಧಾಲಿಯುವುದಕ್ಕೆ ಕುಶಮೃದ್ಧಿಗೆ